0: ಅಲ್ಲಿ ಅಲ್ಲಿ ಭಾಗ ಬಾಯಿ, ಅಲ್ಲಿ ಅಲ್ಲಿ ಭಾಗ ಬಾಯಿ,
1: ಅಲ್ಲಿ ಅಲ್ಲಿ ಭಾಗ ಬಾಯಿ, ಅಲ್ಲಿ ಅಲ್ಲಿ ಭಾಗ ಬಾಯಿ.
0: ಭಾಗ ಬಾಯಿ ಬೋಲಲಿ ಹಟುನ್, ಅನಿ ಲಗ್ನಾಲಾ ಬಸ್ಲಿ ನಟುನ್, ಲಗ್ನಾಲಾ ಬಸ್ಲಿ ನಟುನ್. ಅನ ಚಿತ್ತನ್ನ ಅವ್ರೆ ತಪ್ಪತ್ತೆ.

ಅವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೊಳಸಿನಗಾರ್ ಅಲಿ ಚನ್ನನ ನಾಚತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಛೇಡತೋ ರಾಧ ಸಖೀಲ ಕಸ ಕಸ ಕಸ ಕಸ

0: ಸರನಾಯಿ ಅಷ್ಟು ಜೋಡಿದ್ದು ಸರ್ರಿ
1: ಅಶಿಕಿಮಯ್ಯ
0: ಕೊಶಿ ಕಡಲಿ
1: ಅಶಿಕಿಮಯ್ಯ
0: ಕಡಲಿ
2: ಲಾಲಾ ಲಾಲಾ ಲಾಲಾ ಲಾಲಾ ಒನ್ ಟೂ ತ್ರೀ ಒನ್ ಟೂ ತ್ರೀ ಫೋರ್ ಫೈವ್